ಹತ್ಯಾದಿ ಪಾಪ ಶಮನಿ ಹರಿದಶ್ವಾದಿ ಸೇವಿತ ಹಸ್ತಿ ಕುಂಭೋ ತುಂಗ ಕುಜ ಹಸ್ತಿ ಕೃತಿ ಪ್ರಿಯಂಗನ ಹರಿದ್ರ ಕುಂಕುಮ ದಿಗ್ಧ ಹರ್ಯಶ್ವಾದ್ಯಮರಾರ್ಚಿತ ಹರಿಕೇಶ ಸಖಿ ಹಾದಿ ವಿದ್ಯಾ ಹಾಲ ಮದಾಲ ಸಕಾರ ರೂಪ ಸರ್ವಜ್ಞ ಸರ್ವೇಶ.